0: ಸಿಯತ ಸಿಯತ ಪ್ರಧಾನ ಪ್ರವೃತ್ತಿ ಸಿರಸ್ಥಾನ ಸಿಯತ ಹೆಡ್ಲೈನ್ ರಿವ್ಯೂ
1: ಬೆನಸಾಕ್ ವೆನುವೆನ್ ಅವತಾನಮ ಗೆನಿಮಟ ಸೂದಾನಾಂ ಜನಪತಿಗೆನ್ ಪ್ರಕಾಶ್ಯಾಕ್ ಮಣ್ಣಾರಮ ಗ್ಯಾಸ್ ನಿಧಿಯಟ ಆಯೋಜಕಿನ್ ಕೆಂದವಾಯ್ ಗೋವಿನ್ ವಿರೋಧತಾವೇಕಟ ಸೂದಾನಮಿ ಎಲ್ನಿನು ಅವದಾನಮ ಸಿಯಟ ಅಣುವಕ್ ಬವಟ ಅನಾವರಣ್ಯಾಕ್ ಯುರೋಪಿಯ ರಟವಾಲ್ ವಲಟ ಇರಾನೇನ್ ಚೋದನಾ
0: වැඩි විස්තර 10 වල් 12 සියත ප්‍රධාන ප්‍රවෘත්ති විකාශයෙන් බලාපොරොත්තු වන්නේ